0: ಸಮಯವೇ ಮಧ್ಯಾಹ್ನ 12:20.
1: ದೇವುಲ ಪಿಟಿಯಟ, ಕಂಬರು ಪಿಟಿಯಟ, ನಾವಲ ಪಿಟಿಯಟ, ಕಲ್ ಪಿಟಿಯಟ. www.liveFM.lk.

0: ನಿವನ ರಿತ್ಮಯ www.livefm.lk.
1: ಜಯಮಂಗಲ ಗೀತಾಳೆ ಪಿಂಬೆ ಪಿಂಬೆ ಬಟ್ಟೆ ದಂಡು.